ಮಗ ಸ ಗ ಸ ನಿಧ ಮಗ ಮಗ ಸ ನಿಧ ಮಗ ಮಗ ಸ ನಿಧ ಮಗ ಮಗ ಗಮ ದ ನಿಧ ಗ ಬೋದು ಜನತೆ ನಿ ನಿ ನಿ ನಿ ನಿ ನಿ ಸ ಸ ಸ ಸ ಸ ಸ ನಿ ನಿ ನಿ ಸ ಸ ಸ ನಿ ನಿ ನಿ ಸ ಸ ಸ ಗ ಬೋದು ಜನತೆ ಮಗ ಸ ಗ ಸ ನಿಧ ನಿಧ ಗ ಸ ನಿಧ ನಿಧ ಮ ಸ ನಿಧ ನಿಧ ಮ ಗ ಮ ದ ನಿಧ ಗ

ರಗಾಲಂಕಾರ ಭರಣ ಕಾಮಿದಾತ ವಿತರಣ ವಿಗುಣ ಚರಣ ಕಾವ್ಯದ ರಗಾಲಂಕಾರ ಭರಣ ಭೂಮಿ ಜಲಾಗ್ನಿ ವಾಯು ಗಗನ ಕಿರಣ ಬೋಧ ರೂಪ ನಿತ್ಯಾನಂದ ಕರಣ ಸ ನಿಗಮ ಪರಿಪವಮ ಮರಿರಿ ಸರಿಸ ಸಾರಿಗಮ ಪರಿಪವಮ ಮರಿರಿ ಸರಿಸ ಮಗಮ ಪರಿಪವಗ ಮರಿರಿ ಸನಿ ಸರಿಗಮ ಪಗಮ ಪಸಾನಿ ಪಮರಿರಿ ಸರಿ ಪಸಾನಿ ಪಮನಿ ಪಮರಿರಿ ಸರಿಗಮ ಪಸನಿ ಸರಿ ಸರಿ ಪಮರಿ ಸರಿ ಸನಿ ನಿ ಪಪಮ ಮರಿರಿ ಸನಿ ಸರಿ ಸಮಗ ಪಮನಿ ಪಸನಿರಿ